ಸಿದ್ಧಿಗೆ ಕಾಮೇಶ್ವರ ಮನಃಪ್ರಿಯ ಕಾಮೇಶ್ವರ ಪ್ರಾಣನಾಥ ಕಾಮೇಶ್ವರ ವಿಮೋಹಿನಿ ಕಾಮೇಶ್ವರ ಬ್ರಹ್ಮವಿದ್ಯ.

ತಾಕೆಟ ತಾಕೆಟ ಧೂನಿ ನೋಡೋಣ ತಾಕೆಟ ತಾಕೆಟ ಧೂನಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನಮೇ ಶಿವಕವಸಂ ನಟರಾಜ ಪಾದಂ ನವರಸಂ ಹಿರನನ ಹಿರನನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದ ಸಂತೋಷ.

ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ.

ಸಚಿಹ್ನ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾಕುಜಾಂ